0: أشياء يقول لا خوين كروحتي يا لبخال يعني وإذا بيا لبخال على روحنا ما نحن لو نخلع من يوم نخلع بارما نخلع نيك وا تكون نقول توين لقب نقول توين نعيا شو مر شو نتارا مرتين ونقول ما سيلة تلو بارو غم تكحلو نكسي يعني تكسي ما تلو هني ما غيا همسة
1: أولا تتايل يا حسوين لوينو أوتاكيو دو أولا يأكل ميتاكو غلا بتوا منقلي minio ya shoong yamata
0: apple tower and wa ngin nu tella ga tyo tail sita shoong mata ileri iso ga la kala tu utak ko ro lo hai yo lo mi yo si ba lo mi mata sa go ti chi wa ro mata go hai hai ya la ga yo bi nu
1: tama kuning a ha ma yo wing ga la ne au pa ta ne anna wa si ma lo tail ga la swa sa go mi yo
0: ha and wa ngin pi bi tyo ro ga ro si ri Tämäkin nyt lähtöön tuli kisäni, utakseudamme, anna vahsina varoittuin. Tietysti moni kielä leilläkin kysin järjestämään kaupattuun.
2: Järjestämään juuri.
1: Aina kun me tuin jälkeen kisää liittämättömän, ne tuli sinun ei mitään saanut. Haunassa kenellä.
0: Pitää kysyä nämä, että moni, ne tuli sinun suomattomassa, että kaapikä sen ja puikkuus on vaarulla, niin mä pitäkö taatatana. Ja on ne pakki viinerääne. Ima on suoraan, mutta katsotin. Puikki palo, mutta enne. Anno kaavin ne pidetty, ne suurin tein. Taka kimmitityt, etsi siutityt, piusa palo, tai kaapi viinerä väli. Puikki sitivät suoraan.
1: Tässä on mun katsottu niin.
0: No tai mä oon kuttua, mun katsottu niin. Mä oon muuhaa kuttua. Ja pidun ne lähdetä, että kaapi viinerä väli. Etsi on että hän ei tuoda, etsi on että hän ei tuoda varmuutta. Etsi on että hän ei tuoda, hän ei tuoda suuri. Ilen ei tuoda, hän ei suuri. Ilen ei tuoda, hän ei suuri. Hän ei tuoda paljon, ei tuoda kami. Tämä on niin kuin tuoda, on otaksi tuoda kami. Tämä on niin kuin näin jäljelty, niin on ollut sinä niin kuin tuoda kami. Tämä on niin kuin tuoda, niin kuin tuoda kami. Tuoda varmuutta, nyt niin. Hukuttaa kami.
1: Etsi on niin Mana titu, tapi apa pun tak hati yang itu lah. Hei mesti kau nak kisah orang tu hati lah juga.
0: Hei mesti kau, hari ini mana perak tu? Mau jaga luar itu aku dah hingga kau tahu nama itu ni. Kami sebelum kali mana awal ni kalau kami kangen itu kami. Biasa kalau mesti kami nak kisah, kami betul kalau kalau muda sehingga itu awal tu. Mana pihak yang berakta nak halak lo, kimi lo tak kotwa hamutil lo, itu tu awin yang mana inon.
1: Kaya kaya ke nak lisan yang macam, yang nato kalau milon ni, awal yang ni nak lisan yang macam awal yang jom.
0: Ada cuma ni bahasa unikatnya halua, kapi kalau nak halak, kita kotwa datang. Malah dia orang sana aku nak pergi shop juga jadi makan tu tak kuat. Tapi mak, tenek aku mana ni, anda kau dah makan ni macam ni tengen. Tapi kau ngasal tak? Amak tahu tu semua aku kerja kalau siang itu orang kau macam ni, kapi kan, kau tengen ni kau dah tak? Tuah, nak pergi jauh ke mana kau dah tak? Kau kerja ni jauh ni. Kepanuan itu hukum di sahabat Allah, sehingga tegak di panggung Allah. Kepanuan itu hukum di sahabat Allah. Kepanuan itu hukum di sahabat Allah. Tidak ada yang berkata, nuk liyaan di luar, nuk liyaan di luar, nuk liyaan di luar. Nuk liyaan di luar. Ipana, awas liyaan di sistema orang itu liyaan, maka nyamati juga ipana. Awas liyaan di luar, tak nyamati juga, maka orang nyamati juga. Ewa itu orang sama juga. Tekanu ngapangan.
1: Pisuinnya susi.
0: Pisuinnya.
1: Tapi mak, nak lihat siapa sih ni? Pokok mai tu kalau sah mungkin kalau tak ko, natural jeli.
0: Pisu kalau ni mak ko ni, nampak dia jauh macam kan, kan dia jauh macam.